0: ಇದಿರೆ ಗೊಮು ಮಾಹೇರ್ಲಾದಾತೆ
1: ಹೊಸೆ
0: ಗೊಮು ಮಾಹೇರ್ಲಾದಾತೆ ಹೋ ನಖವಾ ಗೊಮು ಮಾಹೇರ್ಲಾದಾತೆ ಹೋ ನಖವಾ ತಿಚಾ ಗೋವಾಲಾ ಕೋಕಣ ದಾಖವಾ ಹೋ ತಿಚಾ ಗೋವಾಲಾ ಕೋಕಣ ದಾಖವಾ